ನರಾಗಿನರಂಗಿನ ರೂಪಿನ ರೇಖೆಯ ಕರ್ಮಂಗ್ ಅಪರ್ಮಂಗ್ ಅಗಂಜೆ ಅಲೇಖೆ ಭುಜಂಗ ಪ್ರಯಾತ್ ಛಂದ ನಮಸ್ತುಲ್ ಪ್ರಣಾಮೆ ಸಮಸ್ತುಲ್ ಪ್ರಣಾಶಯ ಗಂಜುಲ್ ಅನಾಮೆ ಸಮಸ್ತುಲ್ ನಿವಾಸೇ ನಿರ್ಕಾಮಂ ಬೇಪೂತೆ ಸಮಸ್ತುಲ್ ಸ್ವರೂಪೇ ಕುಕರ್ಮಂ ಪ್ರಣಾಶಿ ಸುತರ್ಮಂ ಬೇಪೂತೆ